0: ಚತುರ ಏಕ ಪೇರ ಯಾ ಗೋಳಾ ಬೋಲ ಯಾ ಚತುರ ಬೋಲ ಗಾ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ

0: ನರ ತು ಪ್ರಹ್ಲಾದಸುಧಮ ಪುಪ ಭಗತ ಹರ್ಕೆ ಜೋಗನ ಅಂಬರೀಕ ಜಯ ದೇವ ತ್ರಿಲೋಚನ ನಮ ಅವರ ಕಬೀರ ಪನಂ ತಿನ್ಕೋ ಅವತಾರ ಪಯೋ ಕಲ್ಪೆಂತರ ಜಸ ಜಗತ್ತರ ಪರಿಛಾಯೋ ಸಿರ್ ಗುರು ರಾಮದಾಸ ಜಯ ಜಯ ಜಗ ಮಹೇ ತೈ ಹರ ಪರಮ ಪದ ಪಾಯೋ ಸಿರ್ ಗುರು ರಾಮದಾಸ ಜಯ ಜಯ ಜಗ ಮಹೇ ತೈ ಹರ ಪರಮ ಪದ ಪಾಯೋ.
1: ಮನಸಾ ಕಾರ ಸಿಮರ ಅಂತ ತುಜೇ ನರ ಕಾಮ ಕ್ರೋಧ ಮಿಟ್ಯೋ ಜೂತನಂಗ್ ಬಾಚಾ ಕರ ಸಮರಂತ ತುಜೇ ತಿನ್ ದುಃಖ ದರಿದ್ರ ಮಿಟ್ಯೋ ಜೂ ಕ್ಷಣಂಗ್ ಕರ್ಮ ಕರ ತೋ ದರ್ಸ ಪರ್ಸ ಪಾರ್ಸ ಸಾರ ಬಲ್ ಪಟ್ ಜಸ ಗಾಯೋ ಶ್ರೀ ಗುರು ರಾಮದಾಸ ಜಯೋ ಜಯ ಜಗ ಮೈ ತೈ ಹರ.